ಖಾಣದಾನ ತೋಡ ಪಾಪಿ ಖಾಣದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂತಿಗೆ ಖುರಾಕ ನಾಳ ಪಾಳದಿ ಜಿಂದ ಜಾಂತಿಗೆ ಖುರಾಕ ನಾಳ ಪಾಳದಿ ಮೇಡಿಕ ಡಂಡು ಬೇಡಿಕ ಜದು ಮಾರದಿ ಪಡ.

ಖಾನದಾನ ತೋಡ ಪಾಪಿ ಖಾನದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಗೆ ಖೊರಾಕ ನಾಳ ಪಾಳದಿ ಜಿಂದ ಜಾಂದಿಗೆ ಖೊರಾಕ ನಾಳ ಪಾಳದಿ ಮೆಡಿಕ